0: ಪದರ್ ಹತ್ತತ್ ಕವಲಾ
1: ನನ್ನ ಜೀವಾಲ ತಟ್ಟ ಲವ್ಲಾ
0: ಪದರ್ ಹತ್ತತ್ ಕವಲಾ
1: ನನ್ನ ಜೀವಾಲ ತಟ್ಟ ಲವ್ಲಾ
0: ಪಕ್ಕ ಪಕ್ಕ ಪದರ್ ಹತ್ತತ್ ಕವಲಾ
1: ನನ್ನ ಜೀವಾಲ ತಟ್ಟ ಲವ್ಲಾ.